ಪರಿಕಾರಿ ಪರಕತ್ತು ಪೊಂದಾಳಿ ತಗ್ನ ಪೆರಿ ತಗ್ನ ಹತ್ತಿ ತಗ್ನ ಜೇವಾ ತಗ್ನ ಖೇ ಪಿತ್ತ ಗಾಯ ಬತ್ತ ಬಡ್ತಾ ಗ್ಯಾ ಬರಕತ್ತಲೆ ಪಾರ ಕರಿ ಬ್ಯಾಹೋ ಕೊಡ್ಕ ಅಗಲ್ ದಸೇರಾ.